ಉಸ್ನಿದ ಕ್ರಸ ತೇಲುಂಡಿಲ. ಎಸ್ ಪ್ರಭು, ಹಾಲೆಲೂಯಾ ಜೀಸಸ್ ಪ್ರಭು, ಧನ್ಯ. ಉಸ್ಕಿ ಫಾಟಕೋ ಮೇ ಪ್ರವೇಶ್ ಕರುಂಗಾ ಧನ್ಯವಾದ ಕೆ ಸಾಥ್, ಉಸ್ಕಿ ಆಂಗನ ಮೇ ಸ್ತುತಿ ಕರುಂಗಾ ಔರ್ ಮೇ ಕಹುಂಗಾ ಯೆಹೋವನೇ ಬನಾಯಾ, ಮೇ ಖುಷ್ವಾಯಿ ಆನಂದಿತ ಹುಆ, ಆನಂದಿತ ಕಿಯಾ ಮುಜೆ ಆನಂದಿತ ಕಿಯಾ, ಮೇ ಖುಷ್ವಾಯಿ ಆನಂದಿತ ಕಿಯಾ, ಆನಂದಿತ ಕಿಯಾ ಆನಂದಿತ ಕಿಯಾ, ಮೇ ಖುಷ್ವಾಯಿ ಆನಂದಿತ ಕಿಯಾ. ಉಸ್ಕಿ ಫಾಟಕೋ ಮೇ ಪ್ರವೇಶ ಕರುಂಗಾ ಧನ್ಯವಾದ ಕೆ ಸಾಥ್, ಉಸ್ಕಿ ಆಂಗನ